ಇಂಗ್ಲಿಷ್ ಅಬ್ಬೆತ ಆಯ್ಗದ ಏಮಿ ಮಿಯಾನ್ಸ್ಕ ಮೆಗ್ ಇಂಗ್ಲಿಷ್ ಅದ ಬಾಜಮೋರಿ ವಾದಂಗೆ ಸ್ಪಿಹಿ ಗುಡ್ ನ್ಯೂ ಉದಾನ್ಸ್ ಕ್ಯಾನ್ ಯು ಗೈ ಕಸ್ ಕೊಸ್ಗು ಹಿಟ್ ನ್ಯೂ ಆಯ್ ನ್ಯೂ ಮೆ ದೊಗಂಚ್ಕ ಮಾಗ್ನೆಗ್ನ ಚಿಕ್ಕುಶಿ ಥೋಯ್ ಗೆ ಶಿಂಗ ದೆದ್ ಎಂ ಸ್ಟಕ್ ಶು ಶಿಂಗ ದೆದ್ ಏಯು ಗೆ ಆಲ್ಬರ್ಟ್ ಆಟ್ರೈಸ್ ಚಿಶ್ ಬೆಜ ಅದ ಬಾಜಮ್ ಸ್ಟಾಗೆ ಕಿ ಬಾಜ್ ಗೋಯ್ ಜ್ವೆತ್ ಸತ್ ಕಿ ಬಾವಿ ಕಸ್ ಕದ ಗೆ ಕಾ ನಗತ್ ಕೋದ್ ಗಿ ಬಾನ್ ಯು ಬೇಗು ದೆನ್ ಓ ದೆನ್ ಹಾವ ದೆ ವೆಶ್ ಕ ಜೈ ವೆಶ್ ಕ ನೆಮ್ಸ್ಕ ಕ ಗೆ ನಪ್ತೆ ನೋ ದೆಶ್ ಕ ಜೆ ವಾಶ್ ಶು ಗೆ ನ್ಯೋ Eu ge Julie Moore de Shabeto ki ba tan ha sweet she good new he meets his at ki ba e ge new he he new ge dan again ha sha which she good ba dan we de cha bit cha with mag ki we dan dan ha it did Eu ge he the baj mon ki shada baj mon dan ji shik dan ji tak de eu ge nana ko na ge mon ki shabeta no e mag ha winch ka gentsbeck